0: ಬೇಜ ನಾಕುವೆ ಆಗುತ್ತೇನು. ಒಮ್ಮೆಯ ಸ್ವಚ್ಛ
1: ತುಮಾರೇ ಲಿ ಕೋ ಜಗ ನಿಕಲ್ ಜಾ ಯಾ ದಫಾ ಹೋ ಜಾ ಮೇರಿ ನಜರೋ ಕೆ ಸಾಮನೆ ಸೇ.